0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರಿಪ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ವೆಲ್ಕಮ್ ಬ್ಯಾಕ್, ಆಪ್ ಸುನ್ ರೇ ಹೆನ್ ನಮಸ್ತೆ ಹಲೋ ಆದಾಬ್, ಓನ್ಲಿ ಆನ್ ಎಫ್ ಎಮ್ ರೇನ್ಬೋ 101.9. ವೆಲ್, ಅಬ್ ಬಾತ್ ಕರ್ತೆ ಹೇ ಉನ್ ಚೀಜೋಂ ಕಿ ಜೊ ಹಮೇ ಅಚಾನಕ್ ಕಿಸಿ ಪುರಾನಿ ಜಗಾ ಪೇ ಲೇ ಜಾತಿ ಹೈ. ಕಭಿ ಕಿಸಿ ಹೋಟಲ್ ಮೇ ಚಾಯ್ ಪೀತೆ ಹುಯೇ ಆಪ್ಕೋ ಅಪ್ನಿ ಘರ್ ಕಿ ಚಾಯ್ ಯಾದ್ ಆಯಿ ಹೈ. ಕಭಿ ಕಿಸಿ ಓಲ್ಡ್ ಪರ್ಫ್ಯೂಮ್ ಕಿ ಸ್ಮೆಲ್ ಸೇ ಸ್ಕೂಲ್ ಕಾ ಆ್ಯನ್ಯುಯಲ್ ಡೇ ಯಾದ್ ಆಯಾ ಹೈ. ಯಾ ಕಭಿ ಬಾರಿಶ್ ಕಿ ಸ್ಮೆಲ್ ಸೇ ಆಪ್ಕೋ ವೋ ಚೈಲ್ಡ್ಹುಡ್ ಬಾಲ್ಕನಿ ಯಾದ್ ಆಯಿ ಹೈ. ಕಭಿ ಕಿಸಿ ಸಾಂಗ್ ಕೋ ಸುನ್ತೇ ಹೀ ಆಪ್ಕೋ ಏಕ್ ಸ್ಪೆಸಿಫಿಕ್ ರೋಡ್ ಯಾ ಏಕ್ ಬಸ್ ಜರ್ನಿ ಯಾ ಏಕ್ ವೆಕೇಷನ್ ಕಭಿ ಯಾದ್ ಆಯಾ ಹೈ. ಯೇ ಹೋತಾ ಹೈ ಮೆಮರಿ ಕಾ ಮ್ಯಾಜಿಕ್. ಹಮಾರೇ ಬ್ರೇನ್ ಮೇ ಮೆಮರಿ ಸಿರ್ಫ್ ಇಮೇಜಸ್ ಕೆ ಫಾರ್ಮ್ ಮೇ ಸೇಫ್ ನಹೀ ಹೋತಿ, ವೋ ಸಾಂಡ್ ಸ್ಮೆಲ್ ಟೇಸ್ಟ್ಸ್ ಆರ್ ಫೀಲಿಂಗ್ ಕೆ ಸಾಥ್ ಕನೆಕ್ಟ್ ಹೋತಿ ಹೈ. ಇಸಿಲಿಯೇ ಪ್ರೆಷರ್ ಕುಕ್ಕರ್ ಕಿ ವಿಜಲ್ ಸೇ ಘರ್ ಯಾದ್ ಆ ಸಕ್ತಾ ಹೈ, ಟ್ರೇನ್ ಕಿ ಆವಾಜ್ ಸೇ ಸಮ್ಮರ್ ವೆಕೇಷನ್ ಯಾದ್ ಆ ಸಕ್ತಿ ಹೈ, ಸ್ಕೂಲ್ ವೆಲ್ ಸೇ ಕ್ಲಾಸ್ ರೂಮ್ ಯಾದ್ ಆ ಸಕ್ತಾ ಹೈ, ಓರ್ ಫಿಲ್ಟರ್ ಕಾಫಿ ಕಿ ಸ್ಮೆಲ್ ಸೇ ಹಮಾರೇ ಗ್ರ್ಯಾಂಡ್ ಪೇರೆಂಟ್ಸ್ ಕಾ ಘರ್ ಯಾದ್ ಆ ಸಕ್ತಾ ಹೈ, ಓರ್ ಏಕ್ ಬಾಲಿವುಡ್ ಸಾಂಗ್ ಸೇ ಕಾಲೇಜ್ ಕಾ ಫಸ್ಟ್ ಇಯರ್ ಯಾದ್ ಆ ಸಕ್ತಾ ಹೈ, ಓರ್ ಫುಡ್ ತೋ ಮೆಮರೀಸ್ ಕಾ ಸಬ್ಸೇ ಪವರ್ಫುಲ್ ಪಾರ್ಟ್ ಹೈ, ಏಕ್ ಸಿಂಪಲ್ ಸಾ ಡಿಶ್ ಓರ್ ಕಿಸಿ ಜಗಾ ಕಿ ಪೂರಿ ಸ್ಟೋರಿ ಯಾದ್ ದಿಲಾ ಸಕ್ತಾ ಹೈ. ಆಪ್ನೆ ದೇಖಾ ಹೋಗಾ ಕಿಸಿ ರೆಸ್ಟೋರೆಂಟ್ ಮೇ ವಹಿ ಟೇಸ್ಟ್ ನಹೀ ಮಿಲ್ತಾ ಜೋ ಘರ್ ಪೇ ಮಿಲ್ತಾ ಥಾ, ಕ್ಯೂಂಕಿ ಘರ್ ಕಾ ಫುಡ್ ಸಿರ್ಫ್ ಇಂಗ್ರೀಡಿಯಂಟ್ ಸೇ ಥೋಡಿ ನಾ ಬನ್ತಿ ಹೈ, ಉಸ್ಮೇ ಲೋಗೋಂ ಕಾ ಪ್ಯಾರ್, ಘರ್ ಕಾ ಅಟ್ಮಾಸ್ಫಿಯರ್ ಓರ್ ಪುರಾನೆ ದಿನೋಂ ಕಿ ವಾರ್ಮ್ಥ ಭೀ ತೋ ಹೋತಿ ಥೀ. ಓರ್ ಇಸಿ ತರಹ ಕೋಯಿ ಜಗಾ ಭೀ ಸಿರ್ಫ್ ರೋಡ್ಸ್ ಓರ್ ಬಿಲ್ಡಿಂಗ್ ಸೇ ನಹೀ ಬನ್ತಿ, ವಹಾಂ ಕಿ ಮೆಮರೀಸ್ ಓರ್ ಉಸ್ ಜಗಾ ಕೋ ಸ್ಪೆಷಲ್ ಬನಾತಿ ಹೈ. ಓರ್ ಜಬ್ ಹಮ್ ಉಸ್ ಜಗಾಂ ಕೋ ಮಿಸ್ ಕರ್ತೇ ಹೈ ತೋ ಹಮ್ ಅಸಲ್ ಮೇ ಉಸ್ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಕೋ ಮಿಸ್ ಕರ್ ರಹೇ ಹೋತೇ ಹೈ.

0: ಮತ್ತು 1.9
1: ಹಿಸ್ಟ್ರಿ,
2: ಆರ್ಟ್,
1: ಲಿಟರೇಚರ್, ಟೂರಿಸಂ,
2: ಸಿನಿಮಾ,
1: ಕಲ್ಚರ್, ಆಲ್ ವೂವನ್ ಟುಗೆದರ್ ಇನ್ ಒನ್ ವೈಬ್ರೆಂಟ್ ಆರ್ಟ್. ತೆಲಂಗಾಣ,
2: ದ ವಾಯ್ಸ್ ಆಫ್ ಆರ್ ಹೋಮ್ ಸ್ಟೇಟ್.

0: FM Rainbow 101.9 Musically Yours.
1: ಎಸ್, ವೆಲ್ಕಮ್ ಬ್ಯಾಕ್. ಮೇರು ಇಂಟರ್ನಲ್ ಎಫ್ಎಂ ರೈನ್ಬೋ 101.9 ಮೆಗಾಹೆರ್ಟ್ಜ್. ಅಂದರೂ ಎಂತಗಾನೋ ಇರಲಿ.